ಮಂಡಲಿ ತೋಪು ಜಾಪರೆ ನಾನಿಕ ಪ್ರತಿ ಪಲಕತೆ ಪಾತಾಲ ನಾನಕ ನಾನಕ ಬಿನಾ ಜಹಾನ ದೀ ದಿಶಾ ಕೋಈ ನಾ ಮಶ್ರಕ ಮಗರಿಬ ಜನೂಬ ಶುಮಾಲ ನಾನಕ ಕದೇ ಕಾಶಿ ಕದೇ ಪ್ರವೇಶ ಮಕ್ಕೇ ಬಣಿಯಾ ಸಾರಿಆಂ ದಾ ಸಾਂਝੀ ਵਾਲ ਨਾ।